ರಾಗೇಕ ಸಂಗ ಪಂಚವರಂಗನ ಸಂಗಲಪಿ ಅಠೋ ನಂದನ ಪ್ರಥಮ ರಾಗ ಪೈರುವ ಕರಹಿ ಪಂಚ ರಾಗನಿ ಸಂಗ ಉಚರಹಿ ಪ್ರಥಮಿ ಪೈರವಿ ಬುಲಾವಲೀ ಪುನಿಯಾ ಕೀ ಗಾವೇ ಬಂಗಲೀ ಪುನ ಅಸಲೇ ಕೀ ಪೈ ಬಾರಿ ಹೇ ಪೈರೋ ಕೀ ಪಂಚೋ ನಾರಿ ಪಂಚಮ ಹರಕತ ಸಾಧ ಸುನಾವೇ ಬಂಗಾಲನ ಮಧ ಮಾಧವ ಗಾವೇ ಲಲಿತ ಬಲಾವಲ ಗಾವಹೀ ಅಪನೀ ಅಪನೀ ಭಾಂತ ಅಷ್ಟಪುತ್ರ ಪೈರವ ಕೇ ಗಾವೇ ಗಾಯನ ಪಾತ್ರ ದ್ವಿತೀಯ ಮಾರ ಕೋಸ ಆಲಾಪೇ ಸಂಗ ರಾಗನಿ ಪಂಚೋ ಥಾಪೇ ಗೋಣ ಕರಿ ಯಾರ ದೇವ ಗಂಧಾರೀ ಗಂಧಾರೀ ಸೀ ಉತೀ ಉಚಾರೀ ಘನಾತ್ರೀ ಏ ಪಂಚೋ ಗಾಯೀ ಮಾರಾ ಕೌಸ್ಕ ಸಂಗ ಲಾಯೀ ಮಾರೂ ಮಸ್ತ ಅಂಗ ಮೇವಾರಾ ಪರ್ಬಲ ಚಾಂಡ ಕೌಸ್ಕ ಬಾರಾ ಖೋಖಟ ಪೌರಾನಂದ ಗಾಯೇ ಅಷ್ಟ ಮಾಲ ಕೌಸ್ಕ ಸಂಗ ಲಾಯೇ ಪುನ್ಯಾಯೋ ಹಂಡೋಲ ಪಂಚ ನಾರ ಸಂಗ ಅಷ್ಟ ಸುತ ಉಠೇ ತಾನ ಕಲೋಲ ಗಾಯನ ತಾರ ಮಲಾವಹೀ ਤੇ ਲੰਗੀ ਦੇਵ ਕਰੀ ਆਈ ਬਸੰਤੀ ਸੰਦੂਰ ਸਹਾਈ ਸਰਸ ਅਹੀਰੀ ਲੈ ਭਾਰ ਜਾ ਸੰਗਲਾਈ ਪੰਚੋ ਵਾਰ ਜਾ ਸੁਰਮਾਨੰਦ ਪਾਸ ਕਰ ਆਏ ਚੰਦਰ ਬਿਮ ਮੰਗਲਨ ਸਹਾਏ ਸਰਸ ਬਾਣ ਓ ਆਹੇ ਬਨੋਦਾ ਗਾਵੇ ਸਰਸ ਬਸੰਤ ਕਮੋਦਾ ਅਸ਼ਟ ਪੁੱਤਰ ਮੈਂ ਕਹੇ।